0: ವಿಸ್ಮಯ ತತ್ರ ಸಂಧಿ ಉತ್ಸವೊಂದು ದಶ ದಿನಾತ್ಮಕಂಭವತಿ ಉತ್ಸವಾಯ ದೇವಾಲಯ ಭರಣಾಯ ಚ ಕಾಜನ ಭರಣ ಸಮಿತಿ ವರ್ತದೆ ಸಹ ಸಮಿತಿ ಸಶರ್ತಂ ಸರ್ವಂ ಕಾರ್ಯಂ ಕರೋತಿ ಭಕ್ತೇಷು ಆವೇಶಂ ಜನಯಿತು ತಾನ್ ಕರ್ಮನಿರತಾನ್ ಕರ್ತುಂ ಶಗುನಿದೇವಸ್ಯ ಅನುಗ್ರಹ ನಿತರಾಂ ಆವಶ್ಯಕಃ. ಮಹಾಭಾರತ ಕಥಾಸು ಅಧರ್ಮಪಕ್ಷೇ ಸ್ಥಿತಃ ಶಕ್ತಃ ಜನಸಮೂಹಂ ಅಧರ್ಮ ಮಾರ್ಗೇಣ ಪ್ರವರ್ತನಾಯ ಪ್ರೇರಕಃ ಪುರುಷಃ ಸಂತಿ. ತತ್ಸಮಯೇ ಸನ್ಮಾರ್ಗ ಚಾರಿಣಃ ಸದಾಚಾರೇ ಬದ್ಧಶ್ರದ್ಧಾಃ ಮಹಾತ್ಮನಃ ಪುರುಷಃ ಅಪಿ ಸಂತಿ. ಕುರುಕ್ಷೇತ್ರ ಯುದ್ಧೇ ಕೌರವ ಪ್ರಮುಖಃ ದುರ್ಯೋಧನಃ ಅನುವಾಚಕೈರಪ್ರೀತಿಂ ಸಂಪಾದಿತಃ ಕಶ್ಚನ ರಾಜ ಆಸೀತ್. ತದಾಪಿ ತಸ್ಮಿನ್ ಬಹವಃ ಸದ್ಗುಣಾಃ ಸಂತಿ. ತಂ ಆರಾಧನಾಮೂರ್ತಿತ್ವೇನ ಆರಾಧಯಂತಃ ಭಕ್ತಃ ಬಹವಃ. ತಾದೃಶಮೇಕಃ ದೇವಾಲಯಃ ಕೇರಳೇ ವರ್ತತೆ. ತಸ್ಯ ನಾಮ ಭವತಿ ಪೋರುವಳಿ ಪೆರುವರುತ್ತಿ ಮಲದಳ ದೇವಾಲಯಃ ಇತಿ. ಅಯಂ ದೇವಾಲಯಃ ಕುನ್ನತ್ತೂರ್ ಪ್ರವಿಶ್ಯಾಯಾಂ ಶಾಸ್ತಾಂಕೊಟ್ಟ ಜನಪದೇ ಭವತಿ. ಜಿಲ್ಲಾತ್ತು ಕೋಲಂಬಮೇವ. ಯಥಾರ್ಥತಃ ತತ್ರ ಕಸ್ಯಚನ ವೃಕ್ಷಸ್ಯ ಅತ ವರ್ತಮಾನಂ ಪೀಠಮೇವ ಪ್ರತಿಷ್ಠಾರೂಪೇಣ ಗಣಯಂತಿ. ತತ್ರ ಆಲಯಃ ನ ದೃಶ್ಯತೆ ಕಿಂತು ಭಕ್ತಃ ಮಲದಳ ಪುಪ್ಪಃ ಇತಿ ಮಲದಳ ಪಿತಾಮಹ ಇತಿ ನಾಮನಾ ಚ ತಂ ಆರಾಧಯಂತಿ. ಅಸ್ಯ ದೇವಾಲಯಸ್ಯ ಆರಾಧನಾರೀತಿಃ ವ್ಯತ್ಯಸ್ತ. ಅತ್ರ ಆಲಯಂ ಗರ್ಭಗೃಹಂ ವಾ ನಾಸ್ತಿ. ಗರ್ಭಗೃಹಂ ಪರಿತಃ ವರ್ತಮಾನಂ ಮಂದಿರಭಾಗಂ ನ ವರ್ತತೆ. ಕವಳಧರ್ಮಮೇವ ಪ್ರಚಲತಿ ಆರಾಧನಾಯ. ಪೂಜಾದ್ರವ್ಯಾಣಿ ತು ತುಪಾರೀಪತ್ರಂ ತಂಬಾಕು ಬಂಧಃ ಚ ಭವಂತಿ. ಪೂಜಃ ತಾನ್ಯುಪಯುಜ್ಯ ದೇವತಾಮರ್ಚಯಂತಿ. ಅಪಿ ಚ ಪೂಜಾಯೈ ಶುದ್ಧಂ ಮದ್ಯಂ ಉಪಯುಜ್ಯತೆ. ಭಕ್ತೇಭ್ಯಃ ಆಧಾರೇ ಕಾಶ್ಚನ ಕಥಾ ವರ್ತತೆ. ಸಾ ಕಥಾ ಇತ್ತಂ ಪ್ರಕಾರೇಣ ಭವತಿ. ದೇಶಾಡನಾಯ ಪ್ರಸ್ಥಿತಃ ದುರ್ಯೋಧನಃ ಅನೇನ ಮಾರ್ಗೇಣ ಸಂಚರನ್ ಆಸೀತ್. ದಾಹಶಮನಾಯ ಪ್ರಾರ್ಥಿತಾಯ ತಸ್ಮೈ ಮದ್ಯಮದಾತ್ ಇತಿ. ಮದ್ಯಮಾಧುರ್ಯೈ ಆಕೃಷ್ಟಃ ಸಹ ಅಸ್ಮಿನ್ ದೇಶೇ ಉವಾಸ ಇತಿ ವಿಶ್ವಾಸಃ. ಅಸ್ಯಾಃ ಕಥಾಯಾಃ ಆಧಾರೇಣೈವ ಭಕ್ತ್ಯಾಃ ಮದ್ಯಂ ದೀಯತೆ. ಅಪರಾ ಕಥಾ ವಿಶ್ರೂಯತೆ ಸಾ ಕಥಾ ಮಹಾಭಾರತೇ ಕಥೆಯ ಸಹಬದ್ಧಾ ಭವತಿ. ಅಸ್ಮಿನ್ ವನೇ ಯತ್ರ ಕುತ್ರಚಿತ್ ಬಾಂಡವಾಃ ಅಜ್ಞಾತವಾಸಂ ಆಚರಂತಿ ಇತಿ ವಿಶ್ವಾಸೇನ ತಾನ್ ಅನ್ವೇಷ್ಟುಂ ಪ್ರಸ್ಥಿತಾಃ ದುರ್ಯೋಧನಾದಯಃ ಅತ್ರ ವಿಶ್ರಾಂತಾಃ. ದಾಹಾರ್ಥೇಭ್ಯಃ ತೇಭ್ಯಃ ಕಾಶ್ಚನ ಕುರವಸಮುದಾಯಸ್ಥಾ ವನಿತ ಮದ್ಯಾನಿ ದತ್ವಾ ಸಂತೃಪ್ತಾನ್ ಸಂತುಷ್ಟಾನ್ ಚ ಚಕಾರ. ತತ್ ಕರ್ಮಣಿ ಸಂಪ್ರೀತಃ ಕೌರವರಾಜಃ ದುರ್ಯೋಧನಃ ಏಕಾಧಿಕ ಶಬ್ದಂ ಏಕೃಪರಿಮಿತಂ ವಸುತಂ ತಸೈ ಪ್ರದಾದ್. ಇತಿಹಾಸ ಕಥಾಸು ಚರ್ಚಿತಃ ಸಂಭವಃ ದೇಶೀಯ ಕಥಾಸು ಲೋಕಪ್ರಿಯರೂಪೇಣ ವ್ಯತ್ಯಸ್ತೀಕೃತ್ಯ ಭಾವನ ಅನುಸಾರಂ ಚಿತ್ರೀಕೃತಃ ಭವಂತಿ. ಕಾಲಾನುಸೃತಂ ಕಥ ಉಪಕಥಾಸು ಪರಿವರ್ತನಂ ಅಪಿ ಇತಿ ಕಾರ್ಯಂ ಸರ್ವಸಾಧಾರಣಮೇವ. ಜನತಾಯಾಃ ವಿಶ್ವಾಸೇಭ್ಯಃ ಪ್ರಾಧಾನ್ಯಂ ದತ್ವಾ ದೇಶ ಅನುಕೂಲಂ ವ್ಯತೀಯನಂ ಕಥಾಸು ಜಾಯಂತಿ. ಅತಃ ಇಯಂ ಕಥಾಶ್ರೇಷ್ಠ ಇಯಂ ನ ತಥಾ ಇತಿ ಚಿಂತಯಾ ಪ್ರಸಕ್ತಿ ನ. ಇತಿಹಾಸ ಕಥಾಭಿಃ ಸಹ ಸಹಬದ್ಧಾಃ ಭವಂತಿ ತದ್ದೇಶಸ್ಥಃ ಲೋಕಪ್ರಿಯ ಕಥಾಃ. ದೇವಾಲಯ ದರ್ಶನೇನ ಸಾಯುಜ್ಯ ಪ್ರಾಪ್ತಿಃ ಲಭತೆ ಇತಿ ಭಕ್ತಸ್ಯ ಚಿಂತಾ ತಸ್ಮಿನ್ ಆತ್ಮವಿಶ್ವಾಸಂ ಜನಯಿತಿ. ಮನಸಃ ಸಂತೃಪ್ತಿಂ ಪ್ರದಾತುಂ ದೇವಾಲಯೈ ಶಕ್ಯತೆ ಇತ್ಯೇತದೇವ ಶ್ರೇಯಸ್ಕರಃ ಕಾರ್ಯಃ. ಅತಃ ಸ್ವೇಚ್ಛಾನುಸಾರಂ ಆಚಾರಾನ್ ಅನುಷ್ಠಾತುಂ ಪರ್ಯಾಪ್ತಾ ಸಾಧ್ಯತಾ ದೇವಾಲಯಃ ಪ್ರದಾಸ್ಯತಿ. ಮಹಾಭಾರತೇ ಮುಖ್ಯಕಥಾಪಾತ್ರಃ ಶ್ರೀಶಕುನಿಂ ಅಧಿಕೃತ್ಯ ಕೃತಂ ಕಥಾವಿಷಯಾತ್ ಅಹಮತ್ರ ಬಿರರಾಮ. ಓಂ ಪೂರ್ಣಮದಃ ಪೂರ್ಣಮಿದಃ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.
1: ಸಂಸ್ಕೃತ ಪರಿಪಾಠ್ಯಾಂ ಏತಾವದಃ ಶ್ರುತಃ. ಭಾರತೇ ನಾನ್ಯಂ ದೇವಮಂದಿರಂ ಶ್ರೀ ಶಕುನಿ ದೇವಾಲಯಂ ಆಧಾರೀಕೃತ್ಯ ಏಕಂ ಪ್ರಭಾಷಣಂ. ಪ್ರಭಾಷಕಃ ಶ್ರೀ ಸುರೇಶ್ ಕಲೇಲಳಿಗಂ. ಸಂಸ್ಕೃತ ಕಾರ್ಯಕ್ರಮಃ ಸಮಾಪ್ತಃ. ಧನ್ಯವಾದಃ.